0: सुन रहे थे पंडित भीमसेन जोशी के स्वर में संत कान्हो पत्रा की रचना। श्रोताओं, भक्ति संगीत का कार्यक्रम अभी आपने सुना। ए आकाशवाणी पुणे का निर्माण था, जिसे आपने सुना आगम 24/7 DTH चैनल पर। सुनते रहे भारतीय संगीत हर पल हर समय।
1: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಅಲ್ಲಿ ಗಣಪ, ಇಲ್ಲಿ ಗಣಪ, ಎಲ್ಲೆಲ್ಲೂ ಶ್ರೀ ಗಣಪನೇ. ಡಾಕ್ಟರ್ ವಿದ್ಯಾಭೂಷಣ ಅವರ ದನಿಯಲ್ಲಿ ಕೇಳಿ ಹಂದೆ ಗುರುದೇವ ವ್ಯಾಸ ಆಚಾರ್ಯರ ರಚನೆ. ವೆಲ್ಕಮ್ ಟು ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಮ್. In the beginning, let us listen to Alli Ganapa, Illi Ganapa, Yellellu Shri Ganapane, written by Hande Gurudeva Vyasa Acharya, sung by Dr. Vidya Bhushana.

ಎಚ್ಕೆ ನಾರಾಯಣ ಅವರ ದನಿಯಲ್ಲಿ ಕೇಳಿ. ಶರಣೆಂಪಿ ಗುರುರಾಯಸ್ವಾಮಿ, ರಚನೆ ಮಹಿಪತಿದಾಸರು. ಎಚ್ಕೆ ನಾರಾಯಣ ಪ್ರೆಸೆಂಟಿಂಗ್ ಶರಣೆಂಬೆ ಗುರುರಾಯಸ್ವಾಮಿ, ರಿಟನ್ ಬೈ ಮಹಿಪತಿದಾಸ.

ಆದಿರಾಜರ ರಚನೆ. ಅಹುದು ಹನುಮಂತನಿ ಅಹುದು ಬಲವಂತ. ನೌ ಲೆಟ್ ಇಸ್ ಲಿಸನ್ ಟು ಅ ಕೋರಸ್ ರಿಟನ್ ಬೈ ವಾದಿರಾಜ. ಅಹುದು ಹನುಮಂತನಿ ಅಹುದು ಬಲವಂತ.

ಪಾಶ ಎಂಬ ಪಾಶದಲ್ಲಿ ಭವ ಬಂಧನನಾಗಿರುವೆ. ಬಸವೇಶ್ವರರ ಈ ವಚನಕ್ಕೆ ದನಿಯಾಗಿದ್ದಾರೆ ಜಿಎಸ್ ಕಮಲಾ ಮತ್ತು ಜಿಎಸ್ ರಾಜಲಕ್ಷ್ಮಿ. ಆಶೆ ಎಂಬ ಪಾಶದಲ್ಲಿ ಭವ ಬಂಧನನಾಗಿರುವೆ. ರಿಟನ್ ಬೈ ಬಸವೇಶ್ವರ, ಸಂಗ್ ಬೈ ಜಿಎಸ್ ಕಮಲಾ ಅಂಡ್ ಜಿಎಸ್ ರಾಜಲಕ್ಷ್ಮಿ.

ಯಾರು ಹಿತವರು ಎಂದು ನಂಬಬೇಡ, ಕನಕದಾಸರ ರಚನೆ. ಹಾಡಿದ್ದಾರೆ ರೇಖಾ ಭಟ್ ಕೋಟೆಮನೆ. ಆರು ಹಿತವರು ಎಂದು ನಂಬಬೇಡ, ರಿಟನ್ ಬೈ ಕನಕದಾಸ, ಸಾಂಗ್ ಬೈ ರೇಖಾ ಭಟ್ ಕೋಟೆಮನೆ.

ಅಡಿಗೆ ಎರಗಿ ಬೇಡುತ್ತಿರುವ ದೇವಿ ನಿನ್ನ ಸೇವಕ. ರಚನೆ ವಿಸಿ ಐರಸಂಗ್, ಹಾಡಿದ್ದಾರೆ ಸುಧಾ ಪಿ ಕುಲಕರ್ಣಿ ಮತ್ತು ಅಮೃತಾ ದೇಶಪಾಂಡೆ. ಅಡಿಗೆ ಎರಗಿ ಬೇಡ

ಶ್ರೀರಂಜನಿ ಮತ್ತು ಕಾಂಚನ ಶ್ರುತಿರಂಜನಿಯವರ ದನಿಯಲ್ಲಿ ಈಗ ಶ್ರೀಪಾದರಾಜರ ರಚನೆ ಭೂಷಣಕ್ಕೆ ಭೂಷಣ ಇದು ಭೂಷಣ. ಕಾಂಚನ ಶ್ರೀರಂಜನಿ ಅಂಡ್ ಕಾಂಚನ ಶ್ರುತಿರಂಜನಿ ಪ್ರೆಸೆಂಟಿಂಗ್ ಕಾಂಪೋಸಿಷನ್ ಆಫ್ ಶ್ರೀಪಾದರಾಜ ಭೂಷಣಕ್ಕೆ ಭೂಷಣ ಇದು ಭೂಷಣ.

ಗಾನದಲ್ಲಿ ಈಗ ಕೇಳೋಣ ದೇಶಭಕ್ತಿ ಗೀತೆಯನ್ನು. ನಯನ ಮನೋಹರ ಕೌಶಲ ಕುಸುರಿನ ಶಿಲ್ಪ ಕಲೆಯ ಸದನ. ನೌ ಲೆಟ್ ಅಸ್ ಲಿಸನ್ ಟು ಅ ಪೇಟ್ರಿಯೋಟಿಕ್ ಸಾಂಗ್ ಸಂಗ್ ಇನ್ ಕೋರಸ್. ನಯನ ಮನೋಹರ ಕೌಶಲ ಕುಸುರಿನ ಶಿಲ್ಪ ಕಲೆಯ ಸದನ.

ರಾಮಚಂದ್ರನ್ ಮತ್ತು ಚಾರುಮತಿ ರಾಮಚಂದ್ರನ್ ಅವರ ಸ್ವರದಲ್ಲಿ ಅಹಿಮಕರ ಕರಣಿಕರ ಮೃದು ಮುದಿತ ಲಕ್ಷ್ಮಿ ವಿ ರಾಮಚಂದ್ರನ್ ಅಂಡ್ ಆರ್ ಚಾರುಮತಿ ರಾಮಚಂದ್ರನ್ ಪ್ರೆಸೆಂಟಿಂಗ್ ಅಹಿಮಕರ ಕರಣಿಕರ ಮೃದು ಮುದಿತ ಲಕ್ಷ್ಮಿ.

ಇದುವರೆಗೂ ಭಕ್ತಿ ಗೀತೆಗಳ ಕಾರ್ಯಕ್ರಮ ಭಕ್ತಿ ಕುಸುಮಾಂಜಲಿ ಕೇಳಿದ್ರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ದಿಸ್ ವಾಸ್ ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಮ್. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಆಕಾಶವಾಣಿ. ಇದು ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಈಗ ಅಮೃತ ಗುರುಕುಲ ಸಂಗೀತ ಪಾಠ
0: ಹೇಳಿಕೊಡುತ್ತಾರೆ ವಿದುಷಿ ಆರ್ ಚಂದ್ರಿಕಾ. ಭಾಗವಹಿಸುವವರು ಅರುಂಧತಿ ಕೃಷ್ಣ.

0: ಆದಿತಾಳ ಎರಡು ಕಳೆ ವಿಳಂಬ ಕಾಲದ ಕೃತಿ ನಿಮಿಷಮೈನ ರಾಮಾಯಣರಾದ ಈ ಕೃತಿ ಕೇಳಿದ್ದೀರಾ ನೀವೇನಾದರೂ?
1: ಕೇಳಿದ್ದೀರಾ?
0: ಹಾಗೆ ನಿಮಗೆ ಸಾಮರಾಗದಲ್ಲಿ ಇನ್ಯಾವುದಾದ್ರೂ ಕೃತಿ ಪಾಠ ಆಗಿದೆಯಮ್ಮ?
1: ಮಾನಸ ಸಂಚಲನ ಕೇಳಿದ್ದೀನಿ.
0: ಯಾರ ರಚನೆ ಇದು?
1: ಅದು ಸದಾಶಿವ ಬ್ರಹ್ಮೇಂದ್ರದ್ದು. ಅನ್ನಪೂರ್ಣೆ ವಿಜಯಲಕ್ಷ್ಮಿ ಪಾಠ ಆಗಿದೆ.
0: ಅನ್ನಪೂರ್ಣೆನು ಬರುತ್ತಾ? ಅಲ್ಲಿಗೆ ನಿಮಗೆ ಸಾಮರಾಗದ ಬಗ್ಗೆ ಸಾಕಷ್ಟು ತಿಳುವಳಿಕೆ ಇರುತ್ತೆ. ಈ ಸಾಮರಾಗ 28ನೇ ಹರಿಕಾಂಬೋಜಿಯಲ್ಲಿ ಉಪಾಂಗ ಜನ್ಯರಾಗ, ಔಡವ ಷಾಡವರಾಗ, ಆರೋಹಣದಲ್ಲಿ ಗಾಂಧಾರ ನಿಷಾದ ವರ್ಜ್ಯ ಸರಿಮ ಪದ ಸ, ಅವರೋಹಣದಲ್ಲಿ ನಿಷಾದ ವರ್ಜ್ಯ ಸದ ಪಮಗರೀಸ, ಭಕ್ತಿ ಶಾಂತರಸ ಪೋಷಕ ಸರ್ವಕಾಲಿಕ ರಾಗ, ರಿ ಮತ್ತೆ ದ ಪರಸ್ಪರ ವಾದಿ ಸಂವಾದಿಗಳು, ರಿ ಗ ಮ ಪ ದ ಇವೆಲ್ಲ ಜೀವಸ್ವರಗಳು ಹಾಗೂ ನ್ಯಾಸ ಯೋಗ್ಯ ಸ್ವರಗಳು. ಇದಕ್ಕೆ ಆರೋಹಣ ಅವರೋಹಣ

0: ಶ್ರುತಿ ಋಷಭ, ಶುದ್ಧ ಮಧ್ಯಮ, ಪಂಚಮ, ಚತುಶ್ರುತಿ ದೈವತ ಆರೋಹಣದಲ್ಲಿ ಬರುತ್ತೆ. ಅವರೋಹಣದಲ್ಲಿ ಚತುಶ್ರುತಿ ದೈವತ, ಪಂಚಮ, ಶುದ್ಧ ಮಧ್ಯಮ, ಅಂತರ ಗಾಂಧಾರ, ಚತುಶ್ರುತಿ ಋಷಭ ಈ ಸ್ವರಗಳು ಬರುತ್ತೆ. ನೀವೀಗ ಈ ಸಾಮ ರಾಗ ಲಕ್ಷಣ ಏನಾದರೂ ಬರ್ಕೊಂಡ್ರ, ನಾ ಹೇಳಿದ್ನಲ್ಲ ಬರ್ಕೊಂಡಿದ್ದೀರಾ, ಒಂದ್ಸಲ ಓದ್ತೀರಾ ಏನ್ ಬರ್ಕೊಂಡಿದ್ದೀರಾ ಅಂತ?
1: ಇದು 28ನೇ ಹರಿತಾಂಬೂಜಿಯಿಂದ ಜನ್ಯ ಕನ್ಯರಾಗ, ಔಢವ ಷಾಢವ ರಾಗ, ಔಢವ ಷಾಢವ ರಾಗ. ಆರೋಹಣದಲ್ಲಿ ಗಾಂಧಾರ ಮತ್ತು ನಿಷಾದ ವರ್ಜ್ಯ, ಅವರೋಹಣದಲ್ಲಿ ನಿಷಾದ ವರ್ಜ್ಯ, ಚತುಶ್ರುತಿ ಋಷಭ ಬರುತ್ತೆ, ಶುದ್ಧ ಮಧ್ಯಮ, ಪಂಚಮ, ಚತುಶ್ರುತಿ ದೈವತ ಆರೋಹಣದಲ್ಲಿ.
0: ಹೌದು,
1: ಅವರೋಹಣದಲ್ಲಿ ಚತುಶ್ರುತಿ ದೈವತ, ಪಂಚಮ, ಶುದ್ಧ ಮಧ್ಯಮ, ಅಂತರ ಗಾಂಧಾರ, ಚತುಶ್ರುತಿ ಋಷಭ.
0: ಈಗ ಕೆಲವು ಈ ರಾಗ ಛಾಯೆ ಬರುವಂತಹ ಸ್ವರಗಳು ಹೇಳ್ತೀನಿ, ನೀವು ಹಾಡಿ.

ಮಾನಸ ಸಂಚಾರವರೇ ಬರುತ್ತೆ ಅಂದ್ರಿ, ಕೇಳಿದ್ದೀರಾ? ಹಾಗೆ ಮೈಸೂರು ಸದಾಶಿವರಾಯರದು ಭಜನೆ ಸೇವೆ ಇದೆ, ಮೈಸೂರು ವಾಸ್ತವಾಚಾರ್ಯರದೇ. ಈಗ ನಾನು ನಿಮಿಷ ಮೈನ ರಾಮಾಯಣ ಅಂತ ಹೇಳ್ತಿದ್ದೀನಿ, ಹಾಗೆ ಪರ ಕೇಳ ನೈಯ ಆ ಥರ ಬರುತ್ತೆ. ಸ್ವಾತಿ ತಿರುನಾಳವರ ಸ್ಮರಹರಿ ಎಂಬ ಕೃತಿ ಇದೆ, ಪಲ್ಲವಿ ಶೇಷಯ್ಯರದು ಕರುಣಾಕರ, ಈ ಥರ ಅನೇಕ ಕೃತಿಗಳಿವೆ. ಇದು ಭಾಳ ಪ್ರಸಿದ್ಧವಾದ ಸಮರಾಗ. ಇವಾಗ ನಾವು ನಿಮಿಷ ಮೈನ ಕೃತಿ ಅಭ್ಯಾಸ ಮಾಡೋಣ. ಒಂದ್ಸರ್ತಿ ಆರೋಹಣ ಅವರು

0: ವಿಭಾಗದಲ್ಲಿ ಬರೋ ಸಾಹಿತ್ಯ ಅಂದ್ರೆ ಶುದ್ಧ ಸಾಹಿತ್ಯ. ನಿಮಿಷಮಯನ,
1: ನಿಮಿಷಮಯನ,
0: ಶ್ರೀರಾಮ ಎನರಾದ,
1: ಶ್ರೀರಾಮ ಎನರಾದ,
0: ನಿತ್ಯಮು,
1: ನಿತ್ಯಮು
0: ಗಾದಿ,
1: ಗಾದಿ
0: ನಿತ್ಯಮು ಗಾದಿ,
1: ನಿತ್ಯಮು ಗಾದಿ,
0: ಮಾನವ ಜನ್ಮಮು,
1: ಮಾನವ ಜನ್ಮಮು,
0: ನಿಮಿಷಮಯನ,
1: ನಿಮಿಷರಾಮ,
0: ಶ್ರೀರಾಮಾಯಣರಾದ,
1: ಶ್ರೀರಾಮಾಯಣ.
0: ಅದೇ ಥರ ಒಂದು ಕಡೆ ನಾವು ಅರ ನಿಮಿಷಮಯನ ಅಂತ ಕೂಡ ಸೇರಿಸ್ಕೊಳ್ತೀವಿ.
1: ಅರ ನಿಮಿಷಮಯ
0: ಅಂದರೆ ಅರ್ಧ ನಿಮಿಷ ಆದ್ರೂ ರಾಮ ಅನ್ನಬಾರ್ದ.
1: ಫಸ್ಟ್
0: ನಿಮಿಷಮಯನ ರಾಮ ಏನರಾದ ಅಂದರೆ ಈ ಮಾನವ ಜನ್ಮ ಅಸ್ಥಿರ, ಅದರಿಂದ ಒಂದು ನಿಮಿಷ ಆದರೂ ರಾಮ ಅನ್ನಬಾರ್ದ, ಆ ಸಾಹಿತ್ಯ ಅರ್ಥ ಬರುತ್ತೆ. ಪಲ್ಲವಿ ಭಾಗ

0: ಆಮೇಲೆ ಒಂದು ಚುಕ್ಕೆ ಅಷ್ಟೇ. ಎರಡನೇ ಧೃತ್ ಮೊದಲನೇ ಧೃತದಲ್ಲಿ ಕೆಳಗಡೆ ಚುಕ್ಕೆ ಇಟ್ಕೊಂಡಿದ್ದೀರಲ್ವ, ಮರಿದೆ. ಮುಂದಿನ ಎರಡನೇ ಆವರ್ತದಲ್ಲೂ ಅಷ್ಟೇ ಪ ಮ ಪ ದ ಸ, ಅಲ್ಲಿ ಮಾತ್ರ ಸಾಮೇಲೆ ಒಂದು ಚುಕ್ಕೆ ಇಟ್ಕೊಂಡ್ರ ರೀ ದಸ ದಸ ದ ದ ಕೆಳಗಡೆ ಚುಕ್ಕೆ ಗೆರೆ ದಸ ದಸ ಎರಡನೇ ಕಾಲದಲ್ಲಿ ಇದೆ. ರೀ ಪ ಮ ಮಗ ಗ ರೀ ಎರಡನೇ ಕಾಲ, ಸಾರಿ ಗ ರೀ ಸ ಎರಡನೇ ಕಾಲ. ಇಲ್ಲಿವರೆಗೂ ಅರ್ಥ ಆಯ್ತಾ ಅರುಂಧತಿ? ಅರ್ಥ ಆಗಿದೆ, ಚೆನ್ನಾಗಿ ಅಭ್ಯಾಸ ಮಾಡಿರಿ, ಮುಂದಿನ ತರಗತಿನಲ್ಲಿ ಮುಂದುವರಿಸೋಣ.
1: ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ವಿದುಷಿ ಆರ್ ಚಂದ್ರಿಕಾ, ಭಾಗವಹಿಸಿದ್ದವರು ಅರುಂಧತಿ ಕೃಷ್ಣನ್. ಈ ಕಾರ್ಯಕ್ರಮ ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
2: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಫಯಾಜ್ ಖಾನ್ ಅವರಿಂದ ಸಾರಂಗಿ ವಾದನ ಕೇಳುವಿರಿ. ರಾಗ್ ಬಸಂತ್ ಮುಖಾರಿ.
3: ಲಿಸನ್ ಟು ಸಾರಂಗಿ ರಿಸೈಟಲ್ ಬೈ ಶ್ರೀ ಫಯಾಜ್ ಖಾನ್. ರಾಗ್ ಬಸಂತ್ ಮುಖಾರಿ.

ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆಕಾಶವಾಣಿಯ ನಿಲಯದ ಕಲಾವಿದರಿಂದ ವಾದ್ಯವೃಂದ ಆಲಿಸುವಿರಿ. ಮೊದಲಿಗೆ ಕೇಳಿ ಮುತ್ತಯ್ಯ ಭಾಗವತರ್ ಅವರ ಕೃತಿ ಭುವನೇಶ್ವರಿಯ ಮೋಹನ ಕಲ್ಯಾಣಿ ರಾಗ ಆದಿತಾಳದಲ್ಲಿದೆ. ಆಕಾಶವಾಣಿ, ದಿಸ್ ಈಸ್ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ಚಾನೆಲ್ ಅಮೃತ ವರ್ಷಿಣಿ ಎಫ್ಎಂ ಫ್ರೀಕ್ವೆನ್ಸಿ 100.1 ಮೆಗಾಹರ್ಟ್ಸ್. ಡಿಯರ್ ಲಿಸ್ನರ್ಸ್, ಲೆಟ್ ಅಸ್ ಲಿಸನ್ ಟು ಅ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಬೈ ದ ಸ್ಟಾಫ್ ಆರ್ಟಿಸ್ಟ್ ಆಫ್ ಆಕಾಶವಾಣಿ ಅಂಡ್ ಇನ್ಸ್ಟ್ರೂಮೆಂಟಲ್ ಎನ್ಸೆಂಬಲ್. ಇನ್ ದ ಬಿಗಿನಿಂಗ್ ಭುವನೇಶ್ವರಿಯ ಸೆಟ್ಟು ಮೋಹನ ಕಲ್ಯಾಣಿ ರಾಗ್ ಅಂಡ್ ಆದಿತಾಳ್ ರಿಟನ್ ಬೈ ಮುತ್ತಯ್ಯ ಭಾಗವತರ್.

ಇನ್ನೀಗ ಕೇಳಿ ಗೋವರ್ಧನ, ಮುತ್ತುಸ್ವಾಮಿ ದೀಕ್ಷಿತರ ಕೃತಿ. ಹಿಂದೋಳ ರಾಗ ರೂಪಕತಾಳದಲ್ಲಿ ನಿಬದ್ಧವಾಗಿದೆ. ನೌ ಲೆಟ್ ಅಸ್ ಲಿಸನ್ ಟು ಅ ಕಾಂಪೋಸಿಷನ್ ಆಫ್ ಮುತ್ತುಸ್ವಾಮಿ ದೀಕ್ಷಿತರ್, ಗೋವರ್ಧನ, ಸೆಟ್ಟು ಹಿಂದೋಳ ರಾಗ್ ಅಂಡ್ ರೂಪತಾಳ್.

ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆಕಾಶವಾಣಿಯ ನಿಲಯದ ಕಲಾವಿದರಿಂದ ವಾದ್ಯವೃಂದವನ್ನು ಆಲಿಸುತ್ತಿರುವಿರಿ. ಕಾರ್ಯಕ್ರಮದ ಕೊನೆಯಲ್ಲಿ ಇನ್ನೀಗ ಕೇಳಿ ಶ್ರೀರಂಜನಿ ರಾಗ ರೂಪಕ ತಾಳದಲ್ಲಿ ತ್ಯಾಗರಾಜರ ಕೃತಿ ಸೊಗಸುಗ ಮೃದಂಗ ತಾಳಮು. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಆನ್ ಇನ್ಸ್ಟ್ರುಮೆಂಟಲ್ ಎನ್ಸೆಂಬಲ್ ಬೈ ದ ಸ್ಟಾಫ್ ಆರ್ಟಿಸ್ಟ್ ಆಫ್ ಆಕಾಶವಾಣಿ. ಲೆಟ್ ಅಸ್ ಕನ್ಕ್ಲೂಡ್ ದ ಪ್ರೋಗ್ರಾಮ್ ವಿತ್ ದ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೊಗಸುಗ ಮೃದಂಗ ತಾಳಮು. ಸೆಟ್ ಟು ಶ್ರೀರಂಜನಿ ರಾಗ್ ಅಂಡ್ ರೂಪಕ್ ತಾಳ್.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಿಲಯದ ಕಲಾವಿದರಿಂದ ವಾದ್ಯವೃಂದ ಕೇಳಿದಿರಿ. ನಿರ್ದೇಶನ ಮೈಸೂರು ಎಂ ನಾಗರಾಜ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಯು ಜಸ್ಟ್ ಹರ್ಡ್ ಆನ್ ಇನ್ಸ್ಟ್ರುಮೆಂಟಲ್ ಎನ್ಸೆಂಬಲ್ ಬೈ ದಿ ಸ್ಟಾಫ್ ಆರ್ಟಿಸ್ಟ್ ಆಫ್ ಆಕಾಶವಾಣಿ, ಡೈರೆಕ್ಟೆಡ್ ಬೈ ಮೈಸೂರು ಎಂ ನಾಗರಾಜ್. ದಿಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್ ಇಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 MHz. ಇಂದು ಡಾಕ್ಟರ್ ಜಯಂತ್ ಕುಮಾರ್ ದಾಸ್ ಅವರ ರುದ್ರವೀಣಾ ವಾದನವನ್ನು ಕೇಳಲಿದ್ದೀರಿ. ಪಖಾವಜ್ ಗುರುಮೂರ್ತಿ ವೈದ್ಯ. ಮೊದಲು ಕೇಳೋಣ ರಾಗ್ ಮಾಲ್ಕೌನ್ಸ್. ಲಿಸನ್ ಟು ಹಿಂದೂಸ್ತಾನಿ ರುದ್ರವೀಣಾ ರೆಸೈಟಲ್ ಬೈ ಡಾಕ್ಟರ್ ಜಯಂತ್ ಕುಮಾರ್ ದಾಸ್. ಪಖಾವಜ್ ಅಕಂಪನಿಮೆಂಟ್ ಬೈ ಶ್ರೀ ಗುರುಮೂರ್ತಿ ವೈದ್ಯ. ಲಿಸನ್ ಟು ರಾಗ್ ಮಾಲ್ಕೌನ್.

ಜಯಂತ್ ಕುಮಾರ್ ದಾಸ್ ಅವರ ರುದ್ರವೀಣಾ ವಾದನವನ್ನು ಕೇಳುತ್ತಿದ್ದೀರಿ. ಪಖಾವಜ್ ಗುರುಮೂರ್ತಿ ವೈದ್ಯ. ಈಗ ರಾಗ್ ಆಹಿರ್ ಭೈರವ್. ಯು ಆರ್ ಲಿಸ್ನಿಂಗ್ ಟು ಹಿಂದೂಸ್ತಾನಿ ರುದ್ರವೀಣಾ ರೆಸೈಟಲ್ ಬೈ ಡಾಕ್ಟರ್ ಜಯಂತ್ ಕುಮಾರ್ ದಾಸ್. ಪಖಾವಜ್ ಅಕಂಪನಿಮೆಂಟ್ ಬೈ ಗುರುಮೂರ್ತಿ ವೈದ್ಯ. ಲಿಸನ್ ಟು ರಾಗ್ ಆಹಿರ್ ಭೈರವ್.

ಜಯಂತ್ ಕುಮಾರ್ ದಾಸ್ ಅವರ ರುದ್ರವೀಣಾ ವಾದನದಲ್ಲಿ ಈಗ ಕೇಳೋಣ ರಾಗ್ ಭೀಮ್ಪಲಾಸ್. ಯು ಆರ್ ಲಿಸ್ನಿಂಗ್ ಟು ಹಿಂದೂಸ್ತಾನಿ ರುದ್ರವೀಣಾ ರೆಸೈಟಲ್ ಬೈ ಡಾಕ್ಟರ್ ಜಯಂತ್ ಕುಮಾರ್ ದಾಸ್. ಲಿಸ್ನ್ ಟು ರಾಗ್ ಭೀಮ್ಪಲಾಸ್.

ಇದುವರೆಗೆ ಡಾಕ್ಟರ್ ಜಯಂತ್ ಕುಮಾರ್ ದಾಸ್ ಅವರ ರುದ್ರವೀಣಾ ವಾದನ ಕೇಳುತ್ತಿದ್ದೀರಿ. ಪಕಾವಜ್ ಗುರುಮೂರ್ತಿ ವೈದ್ಯ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಯು ಹ್ಯಾಡ್ ಬೀನ್ ಲಿಸ್ನಿಂಗ್ ಟು ಹಿಂದೂಸ್ತಾನಿ ರುದ್ರವೀಣಾ ರೆಸೈಟಲ್ ಬೈ ಡಾಕ್ಟರ್ ಜಯಂತ್ ಕುಮಾರ್ ದಾಸ್. ಪಕಾವಜ್ ಅಕಂಪನಿಮೆಂಟ್ ಪ್ರೊವೈಡೆಡ್ ಬೈ ಶ್ರೀ ಗುರುಮೂರ್ತಿ ವೈದ್ಯ. ದಿಸ್ ಪ್ರೋಗ್ರಾಮ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸೋಣ ಬಿಸಿ ಮುನಿರತ್ನಂ ಮತ್ತು ಸಂಗಡಿಗರಿಂದ ನಾದಸ್ವರ ವಾದನ, ವಿಶೇಷ ಡೋಲು ಸಹಕಾರ ಎಂ ಮುರುಗೇಶ್ ಅವರಿಂದ. ಮೊದಲಿಗೆ ಕೇಳಿ ತ್ಯಾಗರಾಜರ ರಚನೆ ರವಿಚಂದ್ರಿಕೆ ರಾಗ ಆದಿತಾಳದಲ್ಲಿದೆ ನಿರವಧಿ ಸುಖದ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ನಾದಸ್ವರ ರಿಸೈಟಲ್ ಬೈ ಬಿಸಿ ಮುನಿರತ್ನಂ ಆ್ಯಂಡ್ ಪಾರ್ಟಿ. ಸ್ಪೆಷಲ್ ಡೋಲು ಸಪೋರ್ಟ್ ಇಸ್ ಗಿವನ್ ಬೈ ಎಂ ಮುರುಗೇಶ್. ಟು ಬಿಗಿನ್ ವಿತ್ ನಿರವಧಿ ಸುಖದ, ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ರವಿಚಂದ್ರಿಕೆ ರಾಗ ಆದಿತಾಳ.

ಕಲ್ಲಿನಾಯಕ ಮುತ್ತಯ್ಯ ಭಾಗವತರ ರಚನೆ ಷಣ್ಮುಖ ಪ್ರಿಯರಾಗ ಆದಿತಾಳ ನೌ ಅ ಕಾಂಪೋಸಿಷನ್ ಆಫ್ ಮುತ್ತಯ್ಯ ಭಾಗವತರ್ ಸೆಟ್ಟು ಷಣ್ಮುಖ ಪ್ರಿಯರಾಗ ಆದಿತಾಳ ವಲ್ಲಿನಾಯಕ.

ಮತ್ತೊಂದು ರಚನೆ ದರ್ಬಾರ್ ರಾಗ ಆದಿತಾಳದಲ್ಲಿದೆ. ಯೋಚನಾ ಕಮಲಾಲೋಚನ, ಯೋಚನಾ ಕಮಲಾಲೋಚನ ಸೆಟ್ಟು ದರ್ಬಾರ್ ರಾಗ ಆದಿತಾಳ, ರಿಟನ್ ಬೈ ತ್ಯಾಗರಾಜ.

ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಿಸಿ ಮುನಿರತ್ನಂ ಮತ್ತು ಸಂಗಡಿಗರಿದ ನಾದಸ್ವರ ವಾದನ ಆಲಿಸುತ್ತಿದ್ದೀರಿ. ವಿಶೇಷ ಡೋಲು ಸಹಕಾರ ಎಂ ಮುರುಗೇಶ್ ಅವರಿಂದ. ಕಾರ್ಯಕ್ರಮವನ್ನು ಮುಂದುವರಿಸುತ್ತ ಈಗ ತ್ಯಾಗರಾಜರ ಕೃತಿ ಮಲೆಯ ಮಾರುತರಾಗ ರೂಪಕ ತಾಳದಲ್ಲಿದೆ, ಮನಸ ಎಟಲೋರ್ತುನೆ. ಡಿ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ನಾದಸ್ವರ ರೆಸೈಟಲ್ ಬೈ ಬಿಸಿ ಮುನಿರತ್ನಂ ಅಂಡ್ ಪಾರ್ಟಿ. ಸ್ಪೆಷಲ್ ಡೋಲು ಸಪೋರ್ಟ್ ಇಸ್ ಗಿವನ್ ಬೈ ಎಂ ಮುರುಗೇಶ್. Continuing the program, now let us listen to a composition of Tyagaraja set to Malaya Marutaraga Rupakathala Manasa Etulorthune.

ರಾಮ ರಾಮ ರಾಮ ಸೀತಾ ತಿಲಾಂಗ್ರಾಗ ರೂಪಕ ತಾಳದಲ್ಲಿದೆ ಪುರಂದರದಾಸರ ದೇವರ ನಾಮ. ನೌ ಅ ಡಿವೋಷನಲ್ ಸಾಂಗ್ ರಿಟನ್ ಬೈ ಪುರಂದರದಾಸ ಸೆಟ್ ಟು ತಿಲಾಂಗ್ರಾಗ ರೂಪಕ ತಾಳ. ರಾಮ ರಾಮ ರಾಮ ಸೀತಾ

ಇದುವರೆಗೂ ಬಿಸಿ ಮುನಿರತ್ನ ಮತ್ತು ಸಂಗಡಿಗರಿಂದ ನಾದಸ್ವರ ವಾದನ ಆಲಿಸಿದರೆ. ವಿಶೇಷ ಡೋಲು ಸಹಕಾರ ನೀಡಿದವರು ಎಂ ಮುರುಗೇಶ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ನಾದಸ್ವರ ರೆಸೈಟಲ್ ಬೈ ಬಿಸಿ ಮುನಿರತ್ನಂ ಅಂಡ್ ಪಾರ್ಟಿ. ಸ್ಪೆಷಲ್ ಡೋಲು ಸಪೋರ್ಟ್ ವಾಸ್ ಗಿವನ್ ಬೈ ಎಂ ಮುರುಗೇಶ್. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

ದಿರಗೆಟ್ಟ ದಿನ್ ದಿರಗೆಟ್ಟ ದಿನ್ ದಿರಗೆಟ್ಟ ಗೆಗೆತಿಟ್ಟ ಗದಿಗೆಟ್ಟ ನಗೆತಿಟ್ಟ ಕಳ ಅನದ ತಿಂದಿಟ್ಟದ ಕೃತದಾದ ಕೃತ ತಿರುಗುತ್ತದ ತಿರುಗುತ್ತದ ಕತದ ಕೃದಾಂತಕದ ಕೃತದಾದ ಕೃತ ತಿರುಗುತ್ತದ ತಿರುಗುತ್ತದ ಕತದ ಕೃದಾಂತಕದ ಕೃತದಾದ ಕೃತ ತಿರುಗುತ್ತದ ತಿರುಗುತ್ತದ ಕತದ ಕೃದಾಂತಕದ.

ಧಾಕ ಧಾಕ ಧಾಕ ಧಾಕ ಧಾಕ ಧಾಕ ಧಾಕ ಧಾಕ ಧಾಕ ಧಾಕ ಧಾಕ ಧಾಕ ಧಾಕ ಧಾಕ ಧಾಕ ಧಾಕ ಧಾಕ ಧಾಕ ಧಾಕ ಧಾಕ ಧಾಕ ಧಾಕ ಧಾಕ ಧಾಕ ಧಾಕ ಧಾಕ ಧಾಕ ಧಾಕ ಧಾಕ ಧಾಕ ಧಾಕ ಧಾಕ ಧಾಕ ಧಾಕ ಧಾಕ ಧಾಕ ಧಾಕ ಧಾಕ ಧಾಕ ಧಾಕ ಧಾಕ ಧಾಕ ಧಾಕ ಧಾಕ ಧಾಕ ಧಾಕ ಧಾಕ

ದಿನ ಕಡಿದ ನಾಜಕ್ಕೆ ತಗದಿಂತ ತಗದಿಂತ ದಿನ ಕಡಿದ ನಾಜಕ್ಕೆ ತಗದಿಂತ ತಗದಿಂತ ತಗದಿಂತ.